ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ ಜಾ ಮರತ